ಹಾಜಿ ಬಿಲ್ಕುಲ್ ಕರಣ್ ಖಾನ್ ಭವಸಿ ಸಾಂಗ್ ಓರ್ ಬಾಯ್ ಅದೇನಲ್ವಾ ಕಾಲ್ ಮೆಸೇಜಸ್ ಆಶಾ ಮೇಲೆ ಇವ್ರ ಗಾಂವ್ಕಿ.

ਹੋਰ ਵੀ ਬਿਲਕੁਲ ਦੱਸਾਂ ਸਲੋ ਟਾਈਪ ਦੱਸਾਂ ਸਲੀ ਮਰਬਤ ਪਵਾਸ ನಾವು ಎಂಜಾಯ್ ಅದೇ ಸಂದರ್ಸರ ಬೇಗೋಡ್ರಬೋತ ಎಲ್ಲರ ಸಾಬರು ಗಮಕಿ ಮುಲಾಖಾತ್ ಪರೇ ಪರೇ ಟೇಕ್ ಕೇರ್ ಬಾಬಾಯ್ ಪಾಕಿಸ್ತಾನ್ ಜಿಂದಾಬಾದ್.